0: ಅರಿಯದ ಹಾಟ್ ಅಂಡ್ ಸ್ಪೈಸಿ ವಿತ್ ಸುದು ಕೊಚ್ಚಿ
1: ಅನುಗ್ರಹ
2: ಉಪಕರಣ ಸಿಯಟ್ ಹಟಾಕ್ ದಾಖವಾ ದೇವಂತ ವಟ್ಟಂ ಸಮಗ ಪೊಳಿರಹಿತ ಪಹಸುಗವೇ ಕ್ರಮ ಲಭಾಗನ್ನ

0: ಅತ್ಯಂತ ಹಾಟ್ ಅಂಡ್ ಸ್ಪೈಸಿ ವಿತ್ ಸುದು ಕೊಚ್ಚಿ
1: ಅನುಗ್ರಹ
2: ಪೊಳಿರಹಿತ ಪಹಸುಗ ವಿಮೆ ಕ್ರಮ ಲಭಾಗಣ್ಣ
3: ವೀಕೆಂಡ್ ಸಿಯತ ದಿವೈನ ಪುರಾ